0: ಅಯ್ಯನ್ನ
1: ಅಯ್ಯನ್ನ
0: ಓನ
1: ಓನ
0: ಓವನ್ನ
1: ಓವನ್ನ
0: ಅವ್ವನ್ನ
1: ಅವ್ವನ್ನ
0: ಅಕ್ಕನ್ನ
1: ಅಕ್ಕನ್ನ
0: ಜರಳವಳ
1: ಜರಳವಳ
0: ಇಡೆಯಿನ ಮಾಂ
1: ಇಡೆಯಿನ ಮಾಂ.